ಚಿಕ್ಕು ಬಾಬನು ಸರ ನದಿ ಚಿಕ್ಕನು ಮಯನು ಸರ ನದಿ ದಚ್ಕೋ ಯಾಪಲೆ ಸಾಮು ಗಮು ಕುರ ಹಂಕಲ ದಚ್ಕೊಂಡು.